ಜನ್ಮ ನಿನ್ನ ನಯನ ಹಾಚಿಯ ಅಯ್ಯ ನಯನ್ ಸಿನ್ಯ ಮ್ಯಾಸೆ ಸಖಯ ಮತ್ ಸಿನ್ಯ ಮ್ಯಾಸಿಯ ನೀವು ಸದ್ಯ ಸನ್ಯ ಮಿಸಿಯ ನೀಯ ಚೈನ ನಿಮ್ಮ ಕೇಬವು ನಮ್ಯ ಬಸ್ಸ ಅನಿ ನಿ ಸುಮೇ ಅನ ಹೋಟೆಲ್.